ಅದು ಚನ ಆದರ್ಲೇ ಇತ್ತು ಸಾಮಾಜಿಕ ಪರಂಪರಾ ರಸಾದೆ ಹೆಂದು ಭತ್ತೆ ಮೀದು ನೈತಿಕ ಜಿಮ್ಮೆದಾರಿಲ ಹೆಂಜದಿ ಮನೆಸದನಿ. ತಾತ ದಿಯೆ ಕೊನ್ಕಿ ಬೈದಿ ಹೆಂದು ಸಂಸ್ಕೃತಿಯು ಪೆಹಚಾನ್ ಲಶು ತ ಇತ್ತು ಸುಖಿ ಪರಿವಾರೋ ನೀ ಮೋಠೋಶು ತ ದಿಯೆ ಗಲ್ಗಪ್ಪ ರಸಾದೆ ಅಯಿ ಚುಯಿ ಗೀತೆ ಜಿರೇರು ನೀ ರಾಮದೇವ್ ಕಪೂರೋ ಸಕ್ಸಿ.

ಕಾಂಗ್ಡ ಜಿಲ್ಲಾಂಗ್ ಸರೆಜೂನರಿ ಸಮಾರೋಶೋದು. ಜನಜಾತಿ ಜಿಲ್ಲಾ ಸ್ವಾಲ್ಪಿದಿ ಮುಖ್ಯಾಲಯ ಕೆಲಾಂಗ್ ಛನ ಉಪ ಮುಖ್ಯ ಸಚೇತಕ ವಿಧಾಯಕ ಕೇವಲ್ ಸಿಂಗ್ ಪಠಾನಿಯಾಯಿ ಜನಪ್ರತಿನಿಧಿ ಶಪಥ ದಿಲಾಯಿದೆ. ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುತು ಕಿ ಭೈ ಇಲ್ಜಾ ದಶಕರಿ ಪೂರೆ ದೇಶ ಬುನಿಯಾದಿ ಢಾಂಚಾರಿ ಸುಧಾರಲೆ ಮಿಕಂ ರಿಕಾರ್ಡ್ ಸ್ತರರಿ ಶುಜಿತೋ. ಸೋಷಲ್ ಮೀಡಿಯಾರಿ ತೋ ಮೈ ಗೌವ್ ಇಚ ಪೋಸ್ಟ್ ತೋ ದುಸ್ಸಾ ಜಾಲತರ್ ದೊಯಿ ಕುತು ಕಿ ಭೈ ಸರ್ಕಾರ ವಿಕಸಿತ ಭಾರತ ಪರಿಕಲ್ಪನಾ ಸಾಕಾರ ಲೇಮಿಥಾಲ್ಜಿ ಅಂಜಾ ಪೀಡಿಯು ಢಾಂಚಾ ಛಕ್ಕನ್ ಲೇರಿ ಬಂಧೇಗಿತೋ ಪ್ರತಿಬದ್ಧತೋ ಮೈ ಗೋ ಪೋಸ್ಟರಿ ಇಲ್ಜಾ ಸನಿ ಸಾಲರಿ ದೇಶ ಬುನಿಯಾದಿ ಢಾಂಚಾರಿ ಅಂಜಿ ಬದಲಾವ ಪಾಠಿ ಕಾಶಿತೋ. ದಿತೋಯ್ ಇಮಿನಾ ಖಾಸ್ ಖಾಸ್ ಖಬರ್ ಕೆಂಥಲ್ಜಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ದ ಭಾರ್ ಹೆಂಜಿ ಬಾತಿಸ್ನೇನ್ ಸಾದಿರಿ ಛನ ಭಾರತ್ ಐನೆ ಮೋಡೆ ದೇಶು ದೇರ್ತಿಕ್ ತೇಯ ಭಾಷಾರ್ ಪ್ರಜಾ ಹೆನರ್ ಮಿ ಇರ್ತದೋನಿ ಶಾದೆ ಶಾದೆ ಸಂಸ್ಕೃತಿ ಇರ್ತೋ ಪರಂಪರಾ ಅರ್ತದೋರ ರೀತಿ ರಿವಾಜ ಅರ್ತದೋರ ದ ಧೋಣ ವಿವಿಧತಾ ಶುಜಿಲ ಹೆನರ್ ಭತ್ತೆ ಭಾರತೀಯರ್ ಏಕತಾ ಇಚ್ಚ ಛು ಚಿರಾನಿ ಛುಸಿತೋದೋನಿ. ತಾತ ನೇಸ್ ಲಸಿಗಪ್ಪ ಕಿ ಭೈ ದಿಯೆ ಭಾವನಾ ಮಜಬೂತ್ ಲೇಮಿ ಥಲ್ಜಿಯೇ ಏಕ್ ಭಾರತ್ ಶ್ರೇಷ್ಠ ಭಾರತ ಪಹಲ್ ಐನೆ ಅಹಮ್ ಶುಜುವಾ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಕುಜಮನಾ ದೇಶೋ ಹೆನರ್ ಭತ್ತೆ ಮೀರ್ ಈದಾ ಉಯ್ದಾ ಸಾದೆ ಭತ್ತೆ ದಾ ಸಾದೆ ದೇಶೋ ಇಚ್ಚ ಇಚ್ಚ ಮೀ ದಾ ಸಾದೆ ರಲೆಗಿ ಮಿಲೆಗಿ ಬಣಗ್ ತಣೆಗಿ ಬ್ರೌನಿ. ಈದಾ ಉಯ್ದಾ ಸಾದೆ ಭತ್ತೆ ದಾ ಸಾದೆ ದಾಯೆ ಆದರೋ ಹೆಂಜಿ ಭಾವ್ ತೌನಿ. ದಿರಾ ಸಾದೆ ಶಾದೆ ಶಾದೆ ಅವು ರಾಜ್ಯ ಇರ್ತದೋರ ಅವು ಶಾದೆ ಶಾದೆ ಲಾಕೌ ಮೀ ಇರ್ತದೋರ ಕುಡ್ರಿ ಮನ ಸಾ ಉಯ್ದು ಅವು ಸಂಸ್ಕೃತಿ ಉಬಾರೆ ತೋ ದೋದ್ ಬಾರೆ ಹೆಂಜಿ ನೇಜಿ ತರ್ಫೋನಿ. ದಿ ನೇಸ್ಲಾ ಸಿಗ ಪಾವು ಘಡಿ ಹೆಂಜಿ ಪತಾ ತೋ ಕಿ ಬೈ ಹಿಂದು ದೇಶ ಅವು ಇಚ್ ರಾಜ್ಯ ತೋ ದೋ ಸಂಸ್ಕೃತಿ ದೋ ಪರಂಪರಾ ಉಯ್ ರಾಜ್ಯ ದಸಾದೆ ಬೇಜಿ ಇಫೋ ಏನೋ ಇಚ್ ಕುಡ್ಮಾ ಶಾದೆ ಪೆಹಚಾನ್ ದೊಯ್ ತದೋ. ತ ನೇಸ್ಲಾ ಸಿಗ ಪಾ ಉಯ್ ರಾಜ್ಯ ಮೀಸ್ಲ ದೋ ಇದು ಉಯ್ದು ಬಾರೆ ನೇಸ್ ಜುಂಬುರ ಸಂಸ್ಕೃತಿ ಉಪಾಠಿ ನೇಸ್ ಜುಂಬುರ್ ದ್ಯಾರಿ ಕುಡ್ರಿ ಲೇಖ್ತೋ ದೋನಿ ಕಿ ಭೈ ದಿರಾ ಸಾದೆ ಛನ ಶಾದೆ ಶಾದೆ ರಾಜ್ಯ ದ್ವೇ ಶಾದೆ ಶಾದೆ ಲಾಕೌ ಮೀಜಿ ಇದು ಉಯ್ದು ಸಂಸ್ಕೃತಿ ಉಬಾರೆ ಪರಂಪರಾ ದುಬಾರೆ ಭಾಷಾ ಉಬಾರೆ ನೇಜ್ ತರ್ಥಿರ. ತ ದಿ ಪೆಹಲೋ ದಿಲ್ ಇಚ್ ಅಹಮ್ ಮಕ್ಸದ್ ತೋ ಸಾದೆ ನೇ ಇಥಲ್ ದೋದುಲ ಸಮ್ಮಾನ್ ಲರಿರ ದಿಲ್ ಇಚ್ ಮಕ್ಸದ್ ತೋ ಧ್ಯಾರಿ ರಾಷ್ಟ್ರೀಯ ಏಕತಾ ಎ ಮೀ ದು ಬಿಜಾಂ ಭಾಯಿಚಾರಾ ತೋ ದು ಬಣಿಗ್ ಬ್ರೌಂದೋ. ತ ಸಾದಿರೆ ಭಾರತ ತಾಕತ್ ದಿವ್ ವಿವಿಧತಾರಿ ತೋ ಅವು ಘಡಿ ದೇಶೋ ಹೆನರ್ ಮೀಜಿ ಇದು ಉಯ್ದು ಭತ್ತೆ ದು ಭಾವನಾ ಆದರ್ ಲಾದನಿ ಬಣಿಗ್ ತಣಿಗ್ ಬ್ರಾಂವದನ್ ಸಹಿತ ನೇಸ್ಲಾ ಸಿಗಪ್ಪ ಕಿ ಬೈ ದೇಶ ಐಫೋಲು ಮಜಬೂತ್ ಬಣಿ ಪಿ ದಿ ಭಾವನಾ ಹಿಂದಿ ಕುರ್ಮಾ ಅವು ಜಾದಿ ತೋ ಯಾದೋರ್ ಧರ್ಮೋ ಗಪ್ಪ ಹೆಂಜ್ಲಾದನ್ ಭಾಷಾ ತೋ ಯಾದೋರ ಅವು ಕ್ಷೇತ್ರ ಫರ್ಕ ತೋ ದೊರ್ ಚಿನ್ಲ ರಂಗಿ ಶುಜಿತೆ ದೇಶ ರೂಠ್ಯ ಥಾಲ್ಜಿ ಕಮಲೇಮಿ ಪ್ರೇರಣಾ ರಣರಾ ತೋ ಕುರ್ಮನಾ ಧ್ಯಾಚೋ ಫರ್ಕ ಧ್ಯಾಚೋ ಭಾವನಾ ಇಚ್ಚಲ ಮೀದಿ ಎನ್ ಹಿಂದು ಕುರ್ಮಾ ದೇಶೋ ಇಚ್ಚಲ ಮೀದಿ ಸೇಮ್ರಿ ಮಲ್ಹೇ ಜೂ ಶಿಶು ದಿಬೆ ರಂಗಿ ಉಠೇಗಿತೆ ದೇಶ ರೂಠ್ಯ ಥಾಲ್ಜಿ ಹಿಂದಿ ಕಮ್ ಲೇ ಜೂಂಶು ಚರಿಕುಜಿ ಶುನಿ ತ ಹೆನರ್ ಭತ್ತೆ ಇಚ್ಚೆ ದೇಶೋ ಇಚ್ಚೆ ನಾಡೋ ಪ್ಯಾರ್ ಶುನಿ. ತಾಂತ ಕೋನಿ ಜರೂರ್ ಕಿ ಭೈ ಏಕ್ ಭಾರತ್ ಶ್ರೇಷ್ಠ ಭಾರತ್ ಜೆತೆ ಇಚ್ ನಾರಾ ಮಶ್ ಸಾದಿರೆ ದಿತ್ ಹರ್ ಭಾರತೀಯ ಜಿಮ್ಮೆದಾರಿ ಶು ಹೆಂದಿ ಭತ್ತೆ ದಿ ಕುರ್ಮಾ ಅವು ಹೆನರ್ ಭತ್ತೆ ಮೀ ಇರ್ತದೋನ್ ದೇಶೋ ಇಚ್ಚ ಇಚ್ಚ ಮೀ ಇರ್ತದೋನ್ ಹೆಂದಿ ಭತ್ತೆ ದಿ ಭತ್ತೆದು ಉಯ್ದು ಸಂಸ್ಕೃತಿದು ಸಮ್ಮಾನ ಲೇಜೂ ಶು ದೇಶೋ ಏಕ್ತಾ ಬಣಾಗಿ ತಜ್ಜು ಶು. ತಾಂತ ಅವು ಗಡಿ ಹೆನರ್ ಭತ್ತೆ ರಲೆಗ್ ಮೀಲೆಗಿ ಬಣಿಗ್ ತಣೆಗಿ ತೂಖನಿ ಬಡೇ ಪುನಿ ಸಹಿತ ನೇಸ್ ಲಸಿ ಗಪ್ಪ ಕಿ ಬೈ ಭಾರತ್ ತ್ರಕ್ಯು ಅಮ್ರಿ ಐಫುಲ ತೂಖನಿ ಯೋದೋ. ದಿಯೆ ಕೋನ್ ಕಿ ಭೈ ಏಕ್ ಭಾರತ್ ಶ್ರೇಷ್ಠ ಭಾರತ್ ದಿಯೆ ಗಲ್ಗಪ್ಪ ರಸಾದೆ ಪ್ರೋಗ್ರಾಮ್ ಥಲ್ಮುಕ್ಕರಿ ಹೆಂಜಿರೇ ರೋನಿ ರಿಗ್ಜಿನ್ ಡೋಲ್ಮಾಯ್ ಸಾಧಿತ್ ಸಕ್ಸಿ ದಿಗೀತ್.